ಲಂತ್ರಾಲ್ ಇದ್ದಂತೆ ತಿಸ್ಸಾ ತಿಳಿಸಿದ ದಿದಾಸ್ ದೇಖದಕ್ಕ ಶ್ರೀಲಂಕಾ ಬೈಲಾಸ ಜನಪ್ರಿಯ ಸಂಗೀತ ವಿಶೇಷ ಸ್ಥಾನ ಅಗತ್ ಅವರಣೀಯ ಗಾಯಕಿ ಅವುಗೆ ಸತುಟುಮತ್ ನರತನಮಯ ಜನತಾ ಅವರ ಲಂಗಾವನ ಗಾಯನ ಶೈಲಿಯ ನಿಶಾ ಅವು ದಶಕ ಗಣನಾವಕ್ ಜನಪ್ರಿಯತ್ವ ಇಹಲಿಂಗ್ ಸಿಟಿಯ ಬಾಯ್ಲ ಸಂಗೀತ ನವ ರಸಯಕ್ ನವ ಶಬ್ದಕ್ ಸಹ ವೇದಿಕಾ ಸಜೀವೀಕರಣ ಗಿನ ಕಲಾಕಾರರು ಮೆನಿಕೆ ಮಾಲಿಗಾವೆ ಸೀನಿ ಮಲ್ಲಿ ಸೀತಾ ಮನಮೆ ಮಲ್ ಮೆನಿಕೆ ವೆನಿ ಗೀತ ಹೋಗಿ ನಾಮೆ ಅವರಣೀಯ ಕಲಾ ಹೋಗಿ ಗಾಯನ ಶೈಲಿ ಸರಳ ಸತುಟು ಸಹ ಜನತಾವ ಸಮಗ ಸೃಜು ಸಂಬಂಧಕ್ಕೆ ಅತಿಗಲ ವಿಲಾಸಿತಾವಕ್ಕೆ ಪ್ರೀತಿ ಗುಣ ವಿವಿಧ ಸಂಗೀತ ಕಂಡಾಯಂ ಸಮಗ ವೆಡಕರಮಿಂಗ್ ಶ್ರೀಲಂಕಾ ಬಯಲ ಸಂಗೀತ ವಗೇಮ ಅನಿಕುತ್ ಗೀತ ಜಾತ್ಯಂತ್ರ ವೇದಿಕಾ ಒಳಟ ಗಿನಗಿಯ ಕಲಾಕಾರರು ಅರುಣ್ ಲಂತ್ರಾಗಿ ಗೀತ ಅದತ್ ಉತ್ಸವವಲ ವಿವಾಹವಲ ಸಹ ಸತುಟು ಅವಸ್ಥಾವಲ ಅನಿವಾರ್ಯ ಅಮುತ್ತೆ ಸತುಟ ನರ್ತನೀಯ ಸಹ ಜೀವಿತ ರಸೆ ಮತಕ್ಕರವನ ಅಮರಣೀಯ ಅಂಡಾಕ್